ಅಂತ ಅರುಗುದು ಅಂಗಲಕು ಸಿದ್ಧಾಂಜನಂ ಮಗಲಕೂ ಕನಿಚ್ಚಿ ತೆಗಿ ಅಂಟು ಗಂಡ್ರ ಕೈ ತಾರು ಕುಲಗಲ ಕಾರ್ಪು ಗತ್ತೆ ಹಲವ ಅಲತಿ ಬಿಟ್ಟಲಲ್ ಬಟ್ಟಿ ಬೇಟಾಡು ಪಾಡು ಕೂ

ಕೊಟ್ಟಿರೇಮ ಪದಂಡು ಕಲಿತ ಗೋರಿ ಈ ವೀರದ ಸುಗಲ ಅಯ್ಯಯ್ಯೋ ಎಂತ ಪೊರಪಡ್ತೀನಿ ಸಗಮು ಕಾಲುಚು ಬರುವು ಲೇಕ ನಿಟ್ಟ ನಿಲುವಿನ ಪೈಕಿ ಲೇಚಿನಿ ಈ ಸೋಮನು ನೇನಿಪ್ಪುಡು ಪ್ರಾಣಿಗಾ ಭಾವಿಸ್ತೀನಿ ಅಯ್ಯಯ್ಯೋ ಅಯ್ಯಯ್ಯೋ ಈ ಕಲೇಬರಪು ದುಸ್ಥಿತಿ ಎಂತ ಜಾಲಿಂಗುಲಿ ಪಿಡಿದಿ.

ಮಗಿಮಡು ತಲಂಗ್ ಪಡುವ ವಿವರ್ತನಲ್ಲಿ ಕಾಪರಿ ನಲ್ಲವಾಡು ಮನ ಕನ್ಯಕು ಉತ್ತಮ ವಂಶ ಮಣ್ಯಕುಲ್ ಬಾಬುರೇ ಜೋಡದಟ್ಲು